ಮಾಡಿ ನಾನು ಜಂಡಕಿಯಾಗುತ್ತಾನೆ ಹರೆ ಮಾಜನ ಕಾಯಿಲೆ ನಬೋಲಾಜಮನೆ ಹೋಗಲಿ ನಾನು ಜಂಡಕಿಯಾಗುತ್ತಾನೆ ಹರೆ ಮಾಜನ ಕಾಯಿಲೆ ನಬೋಲಾ ಮಲೆ ಮಾನೋ ಜಿಂದಕಿ.